ಸಂಗಾಲಿನಾ ಸಂಗಾಲಿನಾಲ ಸಂತವೇ ಹೈರಸು ಹೈರಸು ಹೈರಸು ಹೈರಸ ನೀರಾದ ಕಂದುಲ್ಲು ಸಂದ್ರವೇ ಹೈರಸು ಹೈಲಸ ಇಂಗಿ ನೀರವಂತ ಸಂದ್ರಮಿ ಹೈಲಸು ಹೈಲಸ ನೀರಾದ ಕಂದುಲ್ಲು ಸಂದ್ರವೇ ಇಂಗಿ ನೀರವಂತ ಸಂದ್ರಮಿ

ಮಾತು ಕೇಳಿ ಗುಬ್ಬರಾಳ ಗುಮ್ಮ ಸೋಕು ದೋಚಿನಾಡ. ಮತ್ತು ಮತ್ತು ಕಳ್ಳ ತೋಟಿ ಹತ್ತುಕುನ್ನ ಅಂದಗಾಡು ಗುಮ್ಮ ಸೋಕು ದಾಚುಕುನ್ನ ಪೈಟಲಾಗಿದ್ದ. ಕಪ್ಪರಾಳ ತಿಪ್ಪಕಾಡ ಅಪ್ಪನಂಗ ಮಾಟು ವೇಸಿ ಗುಬ್ಬರಾಳ ಕೋನ ದಾಟಿ